ಬದುಕಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲಮುಗ ಯಾಗ ಫಲಮುಗ ಸಾಗಿನ ಸಾಧನ ಸಾರ್ಥಕ ಮಂದ